ಈ ಗೀತು ಪೊದೆಬೊನ್ ನಮ್ಮ ಜೆ ನಕ್ಕುನ್ ಮಂಜ್ಕಾತ್ ಈ ಗೀತು ಬೊನ್ ನಮ್ಮೆ ಎಕಲಾ ಪುರ್ಖಾಂತಿ ಪಾಡ್ತಿರ್ ಬರಲ್ನಾರ್ ಅವು ಧೀರೆ ಧೀರೆ ಹಿಕ್ರಿ ನಮ್ಮ ಮೆನಾಲ್ದಾತ್ ಅರು ನಮ್ಮ ಹಿ ಪಾಡ್ತಿಲ್ ಬರಲ್ದಾತ್ ಹಲೇ ಇನ್ನೇ ಏರಾ ಖತ್ರಾಲಿ